0: ಸ್ಥಳೀಯ ಸೇರಿದಂತೆ ರೈತರಿ ಉತ್ಪನ್ನಗಳು ಆತ್ಮನಿರ್ಭರತೆ ನಿರಂತರ
1: ಸಂಸ್ಕೃತಿ ಸಂಸ್ಕೃತಿ